0: Urade hwa. Se wo kwatia Urade na betumi aye. Se je Urade hwa. Aso nyue ni wa. Je wo papa na ye fani dia. Obem maye na sumie.
1: O se ye ja na chiriwa. Aso nyue ni wa busiam.
0: Wa me katira. Si amo suma boso wanna catch us here ye dia betumi atena busu ye dem kwabra woni mi yesu
1: say ye jane chiriwa asumdue ni wa wariem
0: ye me pesa me catch on this say wo kwati yesu asumdue ni abusu ye dem
1: oh say wo jane chiriwa ye dia ni wa mawo
0: wanna catch ra wo say kwati abrade a wo betumi adiye.
1: Oh, say ye ja na chiriwa.
0: Ebawa yi, be ye den wen ya ba. Fe urade, akwa biye.